0: ಯಾ ಡ್ರೈವರ್ ಬಂದಿಟ್ಟಾರೆ, ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀವು ಡ್ರೈವರ್ ಬರಲ್ಲ, ನಾನು ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹೆಂಗೆ ಬರೋಣ, ಸರಿ ಬಿಡಿಯಾ.

0: ಯಾರ್ ಡ್ರೈವರ್ ಬಂದಿಟ್ಟಾರೆ. ಐ ನೀಡ್ ಟು ಗೋ, ಬಾಯ್. ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ, ನಾನು ಬರ್ತೀನಿ. ಹಾಯ್ ಗಾಯ್ಸ್, ಪ್ರಭು ನೀ ಡ್ರೈವರ್ ಬರಲ್ಲ, ನಾನು ಡ್ರಾಪ್ ಮಾಡ್ರಿ.
1: ಓಕೆ, ನೀವು ಹಂಗೆ ಬರ್ರಿ, ನಂಗೆ ಹಂಗೆ ಬರ್ಬೋದು. ಸರಿ, ಬಿಡಿಯಾ.

0: ಹೇಳ್ತಿದ್ದು ಬಾಯ್, ನನಗೆ ಸ್ಪೆಷಲ್ ಕ್ಲಾಸ್ ಇದೆ, ನೀವು ಹೋಗಿ ನಾನು ಬರ್ತೀನಿ. ಹಾಯ್ ಗಾಯ್ಸ್, ರಘು ನೀ ಡ್ರೈವರ್ ಬರ್ಲಿ, ನನ್ನ ಡ್ರಾಪ್ ಮಾಡ್ತೀನಿ.
1: ಓಕೆ, ನಿಮ್ಮ ಮೇಲೆ ಬರ್ರಿ, ನಂಗೆ ಹೆಂಗ ಮೇಲೆ ಬರ್ಬೋದು ಸರಿ ಬರೀ.